ಕಾರಿ ಖೇಲ ತಮಾಷಾ ತುಂದು ಕಾರಿ ಬಾಜಿ ಖೇಲ ಗಯೇ ಬಾಜಿಗರ ಜಿಯೋ ನಿಸ ಸುಪ್ನ ಪಖಲಾಯೀ ಹೇ ತಿನ್ಕೋ ತಖತ ಮಿಳಿ ಬಡಿಯಾಯಿ ನಿರ್ಪೋ ಮನ ವಸ್ಯಾ ಲಿವಲಾಯಿ ಖಂಡಿ ಬ್ರಹ್ಮಂಡಿ ಪತಾಲೀ ಪುರಿ ತ್ರೇ ಪವಣ ತಾಡಿ ಲಾಯಿ ಹೇ ಸಾಚಿ ನಗರಿ ತಖತ ಸಚಾವಾ ಗುರುಮುಖ ಸಾಚ ಮಿಲೇ ಸುಖ ಪಾವಾ ಸಾಚೇ ಸಾಚೇ ತಖತ ಬಡಾಯಿ ಹೌ ಮೈ ಗಣತ ಗವಾಯಿ ಹೇ ಗಣತ ಗಣಿಯೇ ಸಹಸಾ ಜೀಯೇ ಕ್ಯೋ ಸುಖ ಪಾವೇ ದೂವೇ ತೀಯೇ ನಿರ್ಮಲ ಏಕ ನಿರಂಜನ ದಾತಾ ಗುರುಪೂರೇ ತೇ ಪತ ಪಾಯಿ ಹೇ ಜುಗ ಜುಗ ವಿರಲಿ

ಅರ್ಬದ ನರ್ಬದ ತುಂದು ಕಾರ ತರ್ನ ಗಗನ ಹುಕ್ಮೆಯ ಪಾರ ನಾ ದಿನ ರೈನ ನಾ ಚಾಂದ ನಾ ಸೂರಜ ಸುನ್ನ ಸಮಾಧ ಲಗಾಯೇಂದಾ ಖಾಣಿ ನಾ ಬಾಣಿ ಪೌಣ ನಾ ಪಾಣಿ